0: Rádio Moçambique, Maputo.
1: 8:00 AM, isamahlweni mintirha emissora provincial de Maputo. E a chana escala cola nzinzo adropa la camatzola ca 102.3 GFM e 1008 onda média. Loco ulimagudunga ikuma e 89.0 a Ponta Douro ikuma e 90.0. E a mahlweni kuva hi pangalatana na wena, hi seketelana na wena mwenkisitu wa kurendzeka. Nyamhla isonto, kunene, isiku la swilo swinyingi. Vanwane vale mikhubyini michado nyamhla ilo siku la xigiyani ilo siku la kuva hi khoma leswi khoma leswiya na hina vuyingeseli ndzhaku hina wena kuva hi pangalatana akuva hi seketelana ka mixulo wa nyamuntlha na hina vela leswaku mintirho ya hina a ta va leyi ku fikelaka hi tindlela tinene ta vuyingiseti a ta va leyi swi kotaka kuva hi ku pangalata hi swi kota kuva hi ku seketela ka hinkwaswo leswi swi kunguhateke ku va u swi landza sonto leyi.